ಆರ್ಮಲ ಮುಗಸುದ್ದಿ ಅಗ್ನಿಕರು ಚಂಡಾಲ್ ರಸಗ ಆಸಲಾಣ ಏ ಕರ್ಮ ಮೇರೇ ಕರ್ತಾರ ಬಾಬಾ ಬೋಲಿಗೇ ಪದ ಹೋಯ ಊತಮ ಸೇ ದರ ಊತಮ ಕಹಿಯೇ ನೀಜ ಕರ್ಮ ಬಹ ರೋಯ ರಹಾವ ರಸ ಸೋಯನಾ ರಸ ರೂಪಾ ಕಾಮಣ ರಸ ಪರಮಲ ಕೀ ವಾಸ ರಸ ಘೋಡೇ ರಸೇ ಜಾ ಮಂದರ ರಸ ಮೀಠಾ ರಸ ಮಾಸ ಏತೇ ರಸ ಶರೀರ ಕೇ ಕಹ ಕಡ ನಾಮ ನಿವಾಸ ಜಿತ ಬೋಲೇ ಪದ ಪಾಈ ಏ ਤੋ ਬੋਲਿਆ ਪਰਵਾਣ ਫਿੱਕਾ ਬੋਲ ਵਿਗੁਚਣਾ